ಪ್ರಮದಾಜಿ ಸಮುಜ್ವಲ ತರ ಕನಕವಲ ಜವಲ್ಲಿ ಸಜಿತರ ಬಾಹುದಂಡ ಯುಗಲ ಯುಗಪತಿ ಕೋಟಿ ಮಗಲ ಕಲಂಬ ಕರ ಮಂಡಲ ಜಾಜ್ವಲ್ಯಮಾನ ಸುಧರಿ ಜನ ಪಾಂಡ